ಲಹರಿಯೋಡನಿಯಾಲ ಕಿ ಮೃದಂಗ ಟನಕ ನಗಿನ ಮಾನ ಗೈರಾಧಾ ಮಾನ ಗೈರಾಧಾ ಮಾನ ಗೈರಾಧಾ ಸಾಧಯ ಸಯ ಸತ್ ಸಾಧಯ ಸಯ ಸತ್.